0: ಕೋಕಾ-ಕೋಲಾ ರಸದ ನೋತಿನನ್ನು ಒನ್ನ ಅಪೇ ಮೊದಲಾಳಿ ಮಹತ್ಪುರುಂಟೈ ಮಹಾತ್ಮೆಂಟೈ ತೇಗಿ ದಿನನ್ನ ನಿಯಮ ಚಾನ್ಸ್ ಎಕಕ್ ವಾಸಿ ರಸಕ್ ಕರನ್ನ ತಿಯೆನ್ನೆ ಪುಂಚಿಮ ಪುಂಚಿ ದೆಯೈ ಕೊಯಿ ಮೊಹತಕ ಹರಿ ಒಯಾಗೆ ವೆಲಂದ ಸಲಟತ್ ಅಪೇ ನೆಟ್ ಎಫ್ ಎಂ ಕಂಡಾಯ ಮೆನ್ನ ಪುಲುವನ್ ಎಹೆಮ ಅವಿತ್ ಮೊದಲಾಳಿಗೆನ್ ಕೂಲ್ ಬೀಮ್ ಎಕಕ್ ದೆನ್ನ ಕೇಲ ಇಲ್ಲುವೊತ್ ಒಯಾ ದೆನ್ನೆ ಕೋಕಾ-ಕೋಲಾ ಸ್ಪ್ರೈಟ್ ಫ್ಯಾಂಟಾ ಆರೆಂಜ್ ಫ್ಯಾಂಟಾ ಕ್ರೀಮ್ ಸೋಡಾ ನೆತ್ನಂ ಪೋಟಿಲೋ ಎಕಕ್ ನಂ ಒಯಾಟ ಎ ಮೊಹತೆಮ ಮೊದಲ್ ತೇಗಕ್ ದಿನಾ ಗನ್ನ ಪುಲುವನ್ ಎಹೆನಂ ಸೂದಾನಮ್ ಎನ್ನೆನ್ನ ಅಪಿ ಎನ್ನೆ ಜುನಿ 16 ಸೂರ್ಯ ವೆವ ಜುನಿ 17 ಕತರಗಮ
1: ಹೃದಯರೋಗ ಸ್ನಾಯು ರೋಗ ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಓ ನೇಮ ರೋಗ್ಯಾಕ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಮುವನ್ನ ಆಯುಮ ಆಯುರ್ವೇದ ವೇದ ಮೆದುರ ಭೋಗ ಹಹಂದಿಯ ಕಿರಿ ಬನ್ನಾರ ಸಿವನಗಲ 0573 273 574

ಮೂಕನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದು ಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

ಆದರೆ ಕ್ಯಾನ್ನೆ, ಆದರೆ ನಂಗ್ ನಂಗ್ ಹರಿಯಾದರೆ ಆದರೆ ನಗೆ ಹುಸ್ಮ ವ್ಯಾಟನಗ ಕ್ಯಾನ್ನ ತಿಯನ್ನ ಕದ ಅಕ್ವಿತರೆ ಎತ್ತಟಮ ಅಪಿ ಹಮು ನೊವೆನ್ನ ಇಡ ತಿಬುನೆ ಎತ್ ಮಂಗ್ ಹರಿಯಾದರೆ ರತ್ತರ ಮೆನು ವೆತ್ತಿನ್ ಐತಿಯಜ್ಞತಿ ನಮಕ್ ವೆತ ಕವಧಾರಿ ದವಸಕ ಕೌರು ಲಂಗ ನತಿಯುನ ಮಟ ಸತ್ರು ಎನ್ನ ಪುಲುವ ಏ ಮಗೆ ಲಂಗ ಹಿಟಪು ಮಗೆ ಕೇಲ ದನುನು ಆಯಟ ಮಂಗ ಎತ್ತಟ ಮಾದರೆ ಕರಪು ನಿಸಾ ಮಂಗ ಲಾಲನಿ ಸುಬ ಸಂದೇ ವಕ್ತರಂಗ ಆದರೆ ಕ್ಯಾನ್ನೆ ಮಹಾ ಪುದುಮಾಕಾರ ದಯಾಕ್ අපි පණ කියලා හිතන් ආදරය කරන අය අපිට පොඩ්ඩක්වත් ආදරේ නැහැ කියලා හිතෙනවා. අපි ආදරේ ඉල්ල ඉල්ල හැල්ලු වෙනවා. ඒත් අපිට පණ වගේ ආදරේ නොකරන අය ගැන අපි අපම රේනුවක තරම්වත් හිතන්නේ නැහැ. ඇයි එහෙම? ආදරේ කියන්නේ මොකක්ද ඇත්තටම? දරණිය ගලින් චමරි මාත් කල්පනා කරනවා. ආදරේ කියන්නේ මොකක්ද?

ಆದರೆ ತಿಳಿದು ವಾಸ್ತು, ಆದರೆ ಬಿಂದಿಗೆ ಪಸು ಇತ್ರಿವನ ತಾರು ಕಾಕಬಲಿ ಮಾಲ್ರೇನು ಅಡ್ಡ ಸಂದೆ ಕ್ಯಾಬಿಲಿ ವಿಸಿತ್ತ ಕಾಮರೆ ಪೆರನಿ ಗ್ರಭಾಂಡ ಅರವೆಯಾಗಿ ಆಸಮರತ್ತು ಪಾಟು ಟ್ಯೂಲಿಪ್ ಮಲಟ ದಂಗಪಿಕೋ ಮಕ್ಕಿ ಅನ್ನದ ಬಿಂದುನು ಕೆಡಪ ತಕ್ವಾಗೆ ಕ್ಯಾಬಲಿ ಏಕತು ಕರಗತ್ತ ಏಕೆಯಾಗಿ ಮೋನ ಹಾರಿಯಟ ಪೇನ್ನೆನ ಪೇನ್ನೆ ಕ್ಯಾಬಲಿ ಕ್ಯಾಬಲಿ ವೋ ಅಪಿ ವಿತರಾಯ್ ತಾರುಕಾ ಕ್ಯಾಬಲಿ ಇತ್ರುವೆ ಆಸ ಬಿಂದುನು ದಾವೆಟುನು ಆಶಾವಲ ಕ್ಯಾಬಿಲಿ ಮಾಲ್ರೇನು ಹೊಯಾದೊಂದೇದು ಮಾಲ್ವಲ ಸುವಂದ ಇತ್ರಿವು ದೂವಿಲಿ ಅಡ ಸಂದೆ ಕ್ಯಾಬಿಲಿ ಇತ್ರುವೆ ಪೂರ್ಣವೆನ್ನಟ ಬೆರೆವು ಅಪೆ ಪೊರಂದು ಗ್ಯಾಲಕ್ತ ಮಾತಿತುರುಯಿ ಅರೋಯಾಗೆ ಆಸಮರತ್ತು ಪಾಟು ಟ್ಯೂಲಿಪ್ ಮಾಲ ಪೇತಿ ಹೆಲನ ಕೊಟ ಅಂಡನ್ನೆ ಕೌದ ಅನ್ನೆ ಎಕ್ಕ ವರಕ್ ವಸ್ತು ಲೊನು ರಸತಿ ಹಾದುವ ಎಸ್ ಪಿ ಅಂಗ್ ಎಟತಿ ಅಂಗ್ ಇನ್ನದ ಸಾಂಸಾರಿಕವ ಹೊಯ್ಯಾಲಿ ಹಮುವೆನ ತುರುಮ ಮೇ ಕ್ಯಾಬಿಲಿ ಮಾಮ ಎಕದು ಕರಗೆನ ಇನ್ನೆ ಮೇ ತಾರುಕಾ ಕ್ಯಾಬಿಲಿ ವಲಿನ್ ಅಹಸ ಕದನ್ನ ಮಾಲ್ ರೇನು ವಲಿ ನುಯನ ಕದನ್ನ ಒಯಾಗೆ ಮಾತಕೇನ್ ಯಾಲಿ ಜೀವತ್ವೆನ್ನ ಜನನಿ ಭವಂತಿಕಾ.

ನರಿವೇದನಾಕಾರಿಯ ಹಮಿವೇಂ ತುಲಮ ಸಸ್ರಗಮನ ಯಥಾರ್ಥ ಎನ್ನುವ ನಿಂದ ಕಿನ್ನಟ ತರಂ ಒಬ್ಬ ಬುದ್ಧಿಮತ್ವನ್ನ ಎತ್ತೆ ಆದರೆ ಹಮೋಟ ಮಹಮುವೇವಾ ಎತ್ತ ಆದರೆ ಹಮೋಟ ಮಹಮುವೇವಾ ಹೇರತ್ ಹೆಮಗೆ ಅನ್ನೆ ಆದರಣೀಯ ಹಿತವತಿಯ ತರಂಗ ಹದವತೆ ನವತಿನ ಪುಲೋಂಗುನೆ ಎಕ್ಕಮ ಕೆನೆಗುಡ ವಿತರಾಯ್ ಎಹಂ ವನವತ್ತೆ ಸಸ್ರ ಬಂದೀಮಕಟಮಾಯ್ ಏನತ್ ಎಕತು ವೆನ್ನ ಲಭೆನ್ನ ಸೀಮಿತ ಕೆನೆಕ್ಟ ವಿತರಾಯ್ ಎಕತು ಉನತ್ ನೋನತ್ ಮಿಯನತುರು ದೊರಗುಲು ಲಾಸಿರಗತವ ಹಿಂದೀವಿ ಎಕ್ಕೋ ಕಂದುಲಿನ್ ಸುಸುಮಿನ್ ಮಿಯದೇವಿ ಹೇಕದಾದರೆ ಕಿಯನ್ನ ದಾನ್ನೆನ ನಿರ್ನಾಮಿಕಾಯ್ ಪ್ರಥಮ ಪ್ರೇಮೆ ಮರನ್ನ ಬೇ